ಲಕ್ಷ್ಯಕೋಟ್ಯಂಡ ನಾಯಿಕ ಲಕ್ಷ್ಯಾರ್ಥ ಲಕ್ಷಣಾಗಮ್ಯ ಲಬ್ಧ ಕಾಮಲತಾ ತನು ಲಲಾಮರಾಜ ದಳಿಕ ಲಂಬ ಮುಕ್ತ ಲತಾಂಚಿಕ ಲಂಬೋದರ ಪ್ರಸೂರ್ಲಭ್ಯ ಲಜ್ಜಾಧ್ಯ.

0: ಅಮ್ಮಿಂದಾ, ಹೌ ಡು ಯು ಡು?
1: ಓಕೆ ಟೀಚರ್, ಓಕೆ, ಹೌ ಡು ಯು ಡು?
0: ಹಲೋ ಮಿಸ್ಟರ್ ಜಮೀನ್ದಾರ್, ಹೌ ಡು ಯು ಡು?
1: ಓಕೆ ಟೀಚರ್, ಓಕೆ, ಹೌ ಡು ಯು ಡು?

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ರೇಖಾಮಯಧ್ವಜ ಸುಧಾಕಲಶಾತ ಭದ್ರ ವಜ್ರಾಂಬುಶಾಂಬುರುಹ ಕಲ್ಪಕ ಶಂಖ ಚಕ್ರೈ ಭವ್ಯೈರಲಂಕೃತ ತಲೌ ಪರತತ್ವ ಚಿಹ್ನೈ ಶ್ರೀ ವೆಂಕಟೇಶ ಚರಣೌ.

ಶ್ರೀ ವೆಂಕಟೇಶ ಚರಣಂ ಶರಣಂ ಪ್ರಪದ್ಯೇ ಲಕ್ಷ್ಮೀ ಮಹೀತದನುರೂಪ ನಿಜಾನುಭಾವ ನೀಲಾದಿ ದಿವ್ಯ ಮಹಿಷೀಕರ ಪಲ್ಲವಾನಾಂ ಆರುಣ್ಯ ಸಂಕ್ರಮಣ ತಕ್ಕಿಲ ಸಾಂದ್ರ ರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.